ಹೆಸರು ನಾನು ಗುರಾಮ ಜ್ಞಾನಿಯ ಪರಮೇಶ್ವರು ಬ್ರಹ್ಮಜ್ಞಾನಿ ಕೀಮತ ನಾ ಹೇ ಬ್ರಹ್ಮಜ್ಞಾನಿ ಕೈ ಸಗಲ ಮನ ಮಾಹೇ ಬ್ರಹ್ಮಜ್ಞಾನಿ ಕಾ ಕೌಣ ಜಾನೆ ಪೇದ ಬ್ರಹ್ಮಜ್ಞಾನಿ ಕಸದಾ ದೇಶ ಬ್ರಹ್ಮಜ್ಞಾನಿ ಕಾ ಕಸೆಯ ನ ಜಾಯದ ಅಖ್ಯರ ಬ್ರಹ್ಮಜ್ಞಾನಿ ಸರ್ವ ಕಾ ಠಾಕುರ ಬ್ರಹ್ಮಜ್ಞಾನಿ ಕೀಮತ ಕೌಣ ಬಖಾನೆ ಬ್ರಹ್ಮಜ್ಞಾನಿ ಕೀ ಗತ ಬ್ರಹ್ಮಜ್ಞಾನಿ ಜಾನೈ ಬ್ರಹ್ಮಜ್ಞಾನಿ ಕಾಂತ ನ ಪಾರ ನಾನಕ ಬ್ರಹ್ಮಜ್ಞಾನಿ ಕೋ ಸದಾ ನಮಸ್ಕಾರ ಬ್ರಹ್ಮಜ್ಞಾನಿ ಸಬ ಸೃಷ್ಟಿ ಕಾ ಕರ್ತ ಬ್ರಹ್ಮಜ್ಞಾನಿ ಸದ ಜೀವ ನೈ ಮರ್ತ ಬ್ರಹ್ಮಜ್ಞಾನಿ